0: ಆಗಮಿಸಿಕೊ ನಿಂತ ನಾಮಿಂಡೋ ವಾರ್ತಾ ವಾಯುಮ್ಲಿಯ ವಾರ್ತಾ ಅಭಿಷಯತನ ಮಾನವ ಜೀವನ ಕಿಲಿ ಒನ್ ಜರೂರಿ ಒಂಡೋ ವಾರ್ತಾ ಕಾರ್ತನಕಿನ್ ಸರಸ್ವತಿ ಹೆಸತಿಕಿನ್
1: ಬುರುರಿಯ ನುತುಮ್ ಅಯುಮ್ ಕೆ ತೋರ್ಸ ಅಬುವ ಮೊಲೊಂಗ್ರೆ ಬಾಬಾ ಜೋ ದಾರು ದಿರಿ ಗಡಾ ದಾರು ಉಂಬುಲ್ ಕೊಬು ಉಡು ಬಿಟಾಯ ಬುರು ಮೆನ್ ಕೇರೆದೊ ಇಸು ಕಿಸುಮ್ ಕಿಸುಮ್ ರಿಯಾ ದಾರು ಕೊ ಹುಡಿಂಗ್ ದಾರು ಮರಂಗ್ ದಾರು ಜೋತಿಯಾ ದಾರು ಕಾ ಜೋತಿಯಾ ದಾರು ಅಂಡೋ ಕಿಸುಮ್ ಕಿಸುಮ್ ರಿಯಾ ಜೀವ ಜಂತು ಕೊ ಟೈನ್ ತಿಯಾ ಟಯರ್ಡ್ ತನ ನೆನ್ ದಿಸುಮ್ ರಿಯಾ ಒತ್ತೆರೆ ಬುರು 30% ಹಿಸ್ಸರೆಗೆ ಮಿನಾ ಬುರು ಅಬು ಪುದುಗಲ್ ಲಗಿನ್ ಹೋ ಕೊ ಎಮಟ್ ಬುತಿಯಾ ಇಸು ಮರಂಗ್ ಸುಬಿದಾ ತನಾ ಅಬು ಜೈರಾ ಕಾಂಡ್ ದಿಸುಮ್ ರೆ ನಾ ಬುರು ಮೆನ್ ಕೇರೆದೊ 29.62% ಕ್ಷೇತ್ರ ರೆಗೆ ಮಿನಾ ಮೆನ್ದೊ ರಾಷ್ಟ್ರೀಯ ವನ್ ನೀತಿ 1952 ಪಾಯತೆ ಕಜಿ ಕನಾಚಿ ಅಬು ಜೈರಾ ಕಾಂಡ್ ರೆ 33% ಬುರು ಹೊಬಂತಿಯ ದೊರ್ಕರ ಅಬು ಜೈರಾ ಕಾಂಡ್ ರೆ ಸಬಿನ್ ಕೊಯತೆ ಮರಂಗ್ ಬುರುದೊ ಸರಾಂಡ ಬುರುತನ ನೆನ್ ಬುರು ಹಸುರ್ ಸಾ ಸಿಂಗ್ ಬೊಂಗಾ ದಿಸುಮ್ ರೆ 820 ವರ್ಗ ಕಿಮಿ ರೆ ನಿತ್ರೆ ಕನ ಬುರು ಜಿಯು ಅಂಡೊ ಜಂತು ಅಬು ಹೋ ಹೊನ್ಕುವಾ ಉವಾತನ ಬುರು ಮಾನವ ಕೊಲಗಿನ್ ಇಸುಪುರ ದೊರ್ಕರ್ತನ ಬುರು ಸಿಂಗ್ ಬೊಂಗಾ ಇಮಟ್ಬುತಿಯಾ ಅಬು ಲಗಿನ್ ಇಸು ಮರಂಗ್ ಶೀರ್ಷತನ ಬುರು ಅಬು ಹೋ ಹೊನ್ಕುವಾ ಅಂಡೊ ಜೀವ ಜಂತು ಕೊ ಲಗಿನ್ ಇಸುಪುರ ದೊರ್ಕರ್ತನ ಬುರು ಬೇಗಾರ್ ಅಬು ಜೀವನ್ ಮುಸ್ಕಿಲ್ ಗೆ ಮಿನಾ ಅಬು ಹೋ ಹೊನ್ಕೊ ಅಂಡೊ ಬುರು ರೆನ್ ಹತ್ತು ರೆನ್ ಜೀವ ಅಂಡೊ ಜಂತು ಕೊ ಬುರು ಗೆ ಅಸುಲ ಕಟ್ ಬುವೆ ಬುರು ಗೆ ಅಬು ಜಾ ಸಬಿನ ಎಮಾ ಬುತನ ಉವಾ ದುವರ್ ಜೊಮಾ ನು ಟೈನ್ ಟಯರ್ಡ್ ಸಬಿನ ಬುರು ಗೆ ಎಮಾ ಬುತನ ಮೆನ್ ಕೇರೆ ದೊ ಬುರು ಗೆ ಅಬು ಅಸುಲ್ ಬುತನ ಬುರು ಗೆ ಅಬು ಜೀವನ್ ತನ ಬುರು ಬೇಗಾರ್ ಅಬು ಜೋಕಾ ದಿನೋ ಕಬು ಟೈ ದಯ್ಯ ನೆನ್ ಕಜಿದೊ ಎಸು ಸಾರಿ ಕಜಿತನ ಬುರು ಅಬು ಕಿಸೊಮ್ ಕಿಸೊಮ್ ರಿಯಾ ಬಾ ಜೋ ದಾರು ಆ ಉತು ಕೊ ಎಮಾ ಬುತನ ರೇಡ್ ರಾನು ಅಂಡೊ ವಾ ಬೈ ಲಗಿನ್ ದಾರು ಎಮಾ ಬುತನ ಅಂಡೊ ಕಿಲಿ ಮಿಲಿ ಸೊಮಾನ್ ಕೊ ಬೈ ಲಗಿನ್ ಬುರುಯಿತೆ ದಾರು ಕೊಬು ಅಗುಯಿತೆನ ಬುರು ಅಬು ಹೋ ಹೊನ್ ಕೊ ಅಂಡೊ ಕಿಸುಮ್ ಕಿಸುಮ್ ರೆನ್ ಜೀವ ಜಂತು ಕೊ ಕುವಾ ಉವಾ ತನ ನೆನ್ ಬುರು ರೆ 80% ಪುರೆ ಜೀವ ಅಂಡೊ ಜಂತು ಕೊ ನಮೋ ತನ ಕೊ ಬುರು ಅಬು ಸ್ವಚ್ಛ ಅಂಡೊ ಸಾಪ ಹೊಯೋ ಸುಯಲ್ ಹೊಯೋ ಅಂಡೊ ಸಾಪ ಟಯರ್ಡ್ ಎಮಾಬು ತನ ರಾಸ ರಾಸಿಕಾ ಲಾಂದಾ ಜಗರ್ ಕೇತೆ ಟೈನ್ ತಿಯಾ ಟಯರ್ಡ್ ಎಮಾಬು ತನ ನಿಮಿನ್ ಪುರ ಬಸ್ ಗಾಡಿ ಮೋಟರ್ ಗಾಡಿ ಸೈಕಲ್ ಟ್ರಕ್ ಕಿಸುಮ್ ಕಿಸುಮ್ ರೆನ್ ಗಾಡಿ ಕೊ ಚಲಾವ್ ತೆ ಅಬು ದಿಸುಮ್ ರೆ ಸಾಬಿ ಮುಲಿ ಮೊಯ್ಲಾ ಚಬಂತನ ಎನಾ ಕೊ ಸಾಪ ಕೇತೆ ಅಬು ಎಮಾಬು ತನ ಸಾಪ ಹೊಯೊ ಎಮಾಬು ತನ ಬುರು ಗೆ ಎನಾ ಮೆಂತೆ ಅಬು ಅಸುಲ್ ಬುತನ ಬಚಾವ್ ಬುತನ ಅಬು ಒತೆ ಹಸಾ ಅಬು ಚಾಸೋ ಬಾಸೋ ಟಯರ್ಡ್ ಕುಂಡಿ ಕುವಾ ಉರುರಕ್ ಶಕ್ತಿ ದೊ ನೆನ್ ದಾರು ಕೊಗೆ ಬಚಾವೆ ತನ ಬೇಡಾ ಕುಂಡಿ ರಿಯಾ ಉರುರಕ್ ಶಕ್ತಿ ಸಬಿನ್ ಅತು ಇಡಾ ಚಬಕಿಡ ಅಂಡೊ ಪತಾ ಲಗಿನ್ ಬುರು ಕೊ ಚಬಾಯತನ ಜಿಯು ಅಂಡೊ ಜಂತು ಕುವಾ